0: ಜಡ್ಡಲ ಸೌಖ್ಯಮು ಕನ್ನನು ಅಧಿಕಮೈನದಿ ರಾಮನಾಮಮು
1: ರಾಮನಾಮಮು ರಾಮನಾಮಮು ರಮ್ಯಮೈನದಿ ರಾಮನಾಮಮು
0: ಗೋಚರಂಬ ಗುಜಗ